ಮೈಯಾರು ಸಮಾಚಾರ ಚರ್ಚಾಗರಿ ರೇಖಾ ಸೌ ಭೂಕಂಪ ಪೂರ್ವ ತಯಾರಿ ಆಜಕ ತಯಾರಿ ಭೋಲಿಕ ಸುರಕ್ಷಾ ಭೂಕಂಪ ಏಕ ಪ್ರಾಕೃತಿಕ ವಿಪತ್ ಹೋ ಪೃಥ್ವೀಕ ಭಿತ್ರಿ ಭಾಗ ಹುನೆ ಹಲಚಲ ಕಾರಣ ಅಚಾನಕ ಆಉನೆ ಗರ್ದ ಭೂಕಂಪ ಕೈಲಿ ಕತ್ತಿ ಶಕ್ತಿಶಾಲಿ ರೂಪ ಆಉಂಚ ಭನ್ನೆ ಕುರಾ ಪಹಿಲೆ ನೈ ನಿಶ್ಚಿತ ರೂಪ ಭನ್ನ ಸಕಿಂದೈನ ತ್ಯಸೈಲಿ ಭೂಕಂಪಬಾಟ ಹುನೆ